ಜಾತಿ ಯಶೂರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿ ನಿವೆನ್ನಟ ಶುಭಗವನ್.

0: ಸತಿಯಾಗ ಲಕ್ಕದ
1: ಉದಯ ಹತಾಯ ವಿನಾಡಿ ಪನಸ್ ಹಯೈ ಅಪಿ ನಂದ ಮಾಲಿನಿಯ ಪಿಲಿ ಬಂದವೆ ಕಥಾ ಭಾಗರಮೇನ್ ಸತ್ಯಗ ಲಕ್ಕಂಡೆ ಐಗೆ ಗೀತ ಮದಕ್ಯಾನ್ ಯಲಿ ಔತ್ಸಮೀನ್ ಇನ್ನು ಮೊಹದಕ್ನೆ ನಂದಗೆ ಅನನ್ಯತಾವಗೆನ ಇಮನತ್ತ ನಂದಾಗೆ ಅನನ್ಯಾವ ಸಂಬಂಧಿ ಯಮುನ ಮಾಲಿನಿ ಪೆರೇರ ಪದ ಕಿಹಿಪಿಯಕ್ ಲಿಯನವ ಸತ್ಯ ಗೀತೆಯಟ ಹಸುಕಲ್ಲ ಅಯ ಪಮನ ನೆತ್ಮಯ ವೆನ ಕೆನೆಕು ಗೀಕೆತ ತುಲಸರನ ಯುಕ್ತಿಯ ಸದ ಸಾಧಾರಣ ಹೆಲದೆರನ ಶಕ್ತಿಯ ಎಗೆ ಹಡ ತುಲ ಗೆಬ್ಬೀ ತಿಬಿನ ಗಲನಾ ಗಂಗಕ್ ಮೈ ಜೀವಿತಯೇ ಅರುಮೆ ವೆಲೆನಾ ಸಂದ ಕಿರಣ ರಮ್ಯವ ರಮ್ಯಯ ದಿವಿ ಸರುಮೆ ಪೆಲೆನಾ ದುಃಖ ನಿವನ ಗೀ ಮಿಹಿರಕ ಉರುಮೆ ಪಿದುನಾ ಅಯತ ಗೀ ಅಂಬರೆ ಸದ ಉರುಮೆ ಮಂದಾರಮೇ ವೆಹಿ ಬಿಂದು ಬಿಂದು ಹಿಸ ಇಸುನ ನಂದಾ ನಂದ ಕಲ ಹೆಲ ಮಿಯಸಿಯೇ ದೆರನ ಮಂದಾ ಕೆಲಸ ಕವಿ ಪವಿಂದಿಮಿ ಅಯ ನಮಿನ ನಂದಾ ಮಾಲಿನಿಯ ಅಯ ಅಯಟಮ ಪಮ ನಿಸಮ ಯಮುನ ಮಾಲಿನಿ ಪೆರೇರ ತಮೈ ಮೇ ಪದ ಲಿಯನ್ನೆ ಅತ್ತ ನಂದಾ ಮಾಲಿನಿಯಟ ತರಂಗೇ ತಿಬುನೆ ನಂದಾ ಮಾಲಿನಿಯ ಸಮಗ ಅಯಟ ಸಮವೆನ್ನ ಅಯಟ ಲಂಗ್ ವೆನ್ನ ಕಿಸಿವೆಕುತ್ ಹಿಟಿಯೇ ನೆಹೆ ಅಯಟ ಮೇ ಜೀವನ ಕತರ ಎತುಲೇ ಕಿಸಿಮ ವೆಲಾವಕ ತರಂಗೆಯಕ್ ತಿಬಿರೆ ನೆಹೆ

0: ಹೊರಗಣ್ಣ ಪ್ಯಾಕೇಜ್ ರಸ ಎಸ್ ಎಲ್ ಡಿ ಮೊಬಿಟೆಲ್ ಫೈಬರ್.
1: ಅದೇ ವಿನಾಡಿ ತುನೈ ಅದ ಉದಯಸನ್ನ ಸಿಟ್ ಅನ್ಮಾ.

0: ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬಟ ನಿವನಿನ್ ನಿವೆನ್ನಟ ಸುಭಕಮನ್
1: ಧನಂಜಯ ಸಿರಿವರ್ಧನ ಅಧ್ಯಕ್ಷಣೆಯ ತಾಪಿನ್ ಪ್ಯಾನ್
2: ಏಕೆ ಅತ್ತದ್ದು ಬರುವ ಅದಕ್ಕೆ ಹೆಮೋಪ ದನಗಣಿ ಎತ್ತ ಬರುವ ಮುಖದ್ದು ಕೇಳ ಹತ್ತಿರ ಮುಖದ್ದು ಕರಣಿತಾಗಿ ನಿನ್ನೆ ಒಂದು ಬಸ್ಸಿಗೆ ಹೆಮ ಪಣಿ ನೇತಾನೆ
3: ಏಕ ಆಗಂತುಕ ಬವದ್ದ ಆದರೆ ಅದ್ದ ಸೆಕೆ ಅದ್ದ ಭಯ ಅದ್ದ ಹೆಮ್ಮ ದೇಗಟ ಉತ್ತರ ಹಮ್ಮಿನ ದವಸಕ್ಕ ಅದು ಮಾತಾರಿ ಉನಂದು ಏನ ಗಮನಕ್ಕದು ಅಪಿಡೆ ತಿನ್ನ ಪ್ರಶ್ನೆ ಗೊಡಕಟ ಉತ್ತರ ಹಂಬಿನ ದವಸಕ್ಕ ಅದು
1: ಸತಿ ಅಕ ರಾತ್ರಿ ಅಟೈತಿ ಹೆಟ ಐ ಟಿ ಇನ್ ಬಲನ್ನ

0: ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬಟ ನಿವನಿನ್ ನಿವೆನ್ನಟ ಸುಭಗವನ್
1: ಸತ್ಯಾಗ ಲಕ್ಕಡೆ.

ಜಾತಿ ಯಶೂರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿನ್ ನಿವೆನ್ನಟ ಸುಭಗವನ್ ನಿವನಿನ್ ನಿವೆನ್ನಟ ಸುಭಗ

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿನ್ ನಿವೆನ್ನಟ ಸುಭಗವನ್ ನಿವನಿನ್ ನಿವೆನ್ನಟ ಸುಭಗವನ್.

0: ಹಾಡ ಜೋಡಿ ಇರಿತ ರಾತ್ರಿ ಹತ್ತಟ ಹಿಮಾಲಿಕ ಜ್ಯೋತಿ ರಾತ್ರಿಯ
1: ವಿನತಿಯಾಕ್ ವೆಚ್ಚದೇನ್ ಕೇಳ ಬಲಾಗಿನ ಇಟಿಯಾಮ ಕಪುಟು ಅಪೆ ಉಲುವೆ ಕೂಡು ಹದಲ ಬಿತ್ತರ ದಾನವ ಮೇ ಸಿದುವನ ಹೆಮದೇಮ ದೇಶಪಾಲನಿಕಾಯಿ ಇತಿನ್ ಮೇ ಸಮಾಜೆ ಗೆನ ವಿನದೇವಲ್ ಗೆನ ಒಬಟ ಅದಾಸಕ್ ಕತಿ ಅಪಿ ಅಪಿ ಗೆನಮ ಕಥಾ ಕರಮು ಸರ್ಚ್ ಲೈಟ್
2: ಇರಿದಾ ಉದೇ ಅಟಟ ವೆನಸಟ ಕೆಮತಿ ಒಬೆ ಅದಹಸಟ ಅಪೆ ದುರಕಥನ ವಿವೃತಾಯಿ ಬಿಂದುವೈ ಹತಾಯಿ ಬಿಂದುವೈ ತುನಾಯಿ ಅನು ತುನಾಯಿ ಪಹಾಯಿ ಅನು ತುನಾಯಿ ಹತ ಸರ್ಚ್ ಲೈಟ್ ಸಮಾಜ ಗವೇಷಣೆ

0: ಜಾತಿ ಯಶೂರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿನ್ ನಿವೆನ್ನಟ ಸುಭಗವನ್
1: සවස් 5:56යි.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿನ್ ನಿವೆನ್ನಟ ಸುಭಗವನ್ ನಿವನಿನ್ ನಿವೆನ್ನಟ ಸುಭಗವನ್.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೆಯ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವೆನ್ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದ ಕಪಿಲ ವಸ್ತು ನಗರ